ಲೈರಿಗ್ ಎಂಬಂ ನಂದಲಾಲ್ ರೋಯ್ ಇಂಫಾಲ್ಗೆ ಲರಿಗ್ ಎಂಬಂ ಮಖಾ ಲೇಕಾಯ್ದ ಲೈಖಿದ್ರಬ ಲರಿಗ್ ಎಂಬಂ ತೇಜ್ ಬನಿ ರೋಯ್ ಅಮದಿ ಲೈಸಮ್ ನಿಂಗೋಲ್ ತಂಪಾಕ್ ಅನಿಗಿ ಮಸಾ ತರಿತ್ಗೆ ಮನುಂಗ ಮರಿ ಶುಭ ಮಚಾ ನಿಪಾ ಓಯ್ನ ಕುಂಜಾ ಲಿಸಿಂಗ್ ಮಗ ಸಮ

ಲಿಸಿಂಗ ಮ ಚಮಾಪಲ್ ಹುಂಫು ಮಾಪಲ್ ಸಹಿ ಅಸಿ ಅಸೈಬಗಿ ಪುನ್ಸಿಗಿ ಖುಂಹೌದ ಯಾಮ್ನ ಮರು ಒಯ್ಬ ಸಹಿ ಅಮ ಒಯ್ಕಿ ಸಹಿ ಅಸಿದ ಟಿಜಿ ಹೈಯರ್ ಸೆಕೆಂಡರಿ ಸ್ಕೂಲ್ದ ನುಂಥಿಲ್ದ ಹಾಂಗ್ಬ ಮ್ಯೂಜಿಕ್ ಕಾಲೇಜ್ದ ಮಿಂಗ್ ಚಂದುನ ಇಸೈ ತಂಬ ಹೌಕಿ ಕಾಲೇಜ್ ಅಸಿದಗಿ ಇಸೈಗಿ ಒಜಾಗುರು ಕಯಾಗ ಸಕ್ಕನ್ನವಸು ಹೌಕಿ ಪಾವನಾ ಕೈಥಿಲ್ದ ಲೈಬ ನಹರೋಲ್ ಸಾಹಿತ್ಯ ಪ್ರೇಮಿ ಸಮಿತಿದ ಯಾವುದುನ ಮಣಿಪುರ್ಗೆ ಒಯ್ಬ ಸಕ್ನಾಯಿರಬ ಸಿಂಗ್ ಆರ್ಟ್ ಅಂಡ್ ಕಲ್ಚರ್ಗೆ ಸಕ್ನಾಯಿರಬ ಮಿಯೋಯಿ ಕಯಾಗ ಸಮ್ನಬ ಹೌರಕ್ಕಿ ಮ್ಯೂಜಿಕ್ತಿ ಮತಂ ಸಾಂಗ್ನ ತಂಬ ಗಮ್ಖಿದ್ರೆ ಅದುಬು ಲೈಕಿದ್ರಬ ಸನಸಂ ಇವೋ ಪಿಶಕ್ ಥಾಮೈ ಬಂದಗಿ ಲೈಕಿದ್ರಬ ಅರಾಂಬಂ ಓಜಾ ಬೋರಾ ಅಮದಿ

ಇಸೆಯಸಿಬು ಸೈಸಕ್ಲಿಬಸಿಂಗ್ದಿ ಬ್ರೇನಿ ಗಿಚಂದ್ರ ಪ್ರಿಥಿಲು ಅಥೋಯ್ಬ ನೆನ್ಸಿ ಖುಮನ್ ಫ್ರೆಂಕಿ ಅಮದಿ ಮಾಲೇಮ್ಲೈಮ ಅಬುಂಗ್ವಾಯ್ಗಿ ಮೈಯಕ್ತ ಬೋಯ್ಮಾಲಂಗ್ಬ ಅಮದಿ ರಾಹುಲ್ ಬ್ಲೂನ ಸೈರಾಂಗ್ಬ.

0: ಅನೌಬ ಇಸೈ ಅನೌಬ ಮಯೇಕ್ ಮಥೇಲ್ ಲುಕೋಯ್ ಉಸೋಬ್ ಅಮಗಿ ಚಿಂದಂಬಬು ಹೈರಬ ಮಿಯೋಯ್ಬ ಅದು ಸೋಯ್ರರೋಯ್ ಹೈನಬ ಲೈ ಇಸಿಂಗ್ದ ತಾಸಿನ್ಬದ ಗಾ ಫಾದುನ ಕಾರಕ್ಪ ಅಮುಕ್ ಯೊಂಥೋಕ್ಲುಬಸು ಯಾರಿ ಕಾನಬಬು ಲೌಬ ಹೈರಬ ಅಯಿಂಬಗಿ ಮಹಾವ್ ತೊಂಗಾಲಕ್ಕನಿ ಮರುಪ್ ಸಿಂಗ್ ಮಖಲ್ ಮಥೇಲ್ಗಿ ಇಸೈಸು ಲೌಕ್ಷಿನ್ಬ ಹೈನ ತಾಥೋಕ್ಪ ತಮ್ಸಿ ಹೌಜಿಕ್ಕಿ ಮತಮ್ಗಿ ಇಸೈನಿ ಮಸಿನ ಸೋಕ್ ಲಿಸಿಂಗ್ ಅನಿ ಕುನ್ಗ ತರುಕ್ತ ಹಿಂಗ್ಲಿಬ ಮಿಯೋಯ್ಬನಿ ನಿಂಗ್ಸಿಂಗ್ಮಿನಸಿ ಮಥೇಲ್ ಲುಕೋಯ್ ಕಯಾಗಿ ಮನುಂಗ್ದ ಥಮೋಯ್ನ ಹೇನ ಖೊಯ್ದಾಜಬ ಅದುದಿ ಮಯಾ ಯೋಖತ್ಸಿ
1: ಪಾಮುಯಿದಾ

0: ಶೈಲಿ ಮಾಡಿ ಮರ ಬರಮ್ಮಿ
1: ಕರಿಗಿಯ
0: ಹೇರಮ್ಮಿನ ಲಮ್ದಮ್ಸಿಗೆ ಮೈರಾಪಿ ಇಮಾ ಇಂದೋಲ್ ಮ್ಯಾಮ್ಸಿ ಫಟ್ಮಂದ್ರ ಬೈದ ಮತಮ್ ಮಮದ್ರೆ ಥಾಬಲ್ ಚೋಮುಸಿ ಥಾಮ ಥಾಮ ಖೈಮ್ ಸೋಂ ಹಲಮ್ಮಿ ನಂಗೆನ ಖಂಗಿ ದುಂಗಾಯ್ ಹೊಜೆಕ್ಕಿ ನುಮಿತ್ ಮಂಗಾ ದಿಗೆನ ಮತಮ್ ಸು ಪೀದೆ ಅಕೋಯ್ ಮಣಿಪುರ ಸ್ಟದಿ ಸಿಮಿತ್ರಿ ನತ್ರ ಲೈಕೋನ್ ಸು ಲೈಬನತೆ ಮೊಯ್ನ ರಿಸ್ಟ್ರೇನ್ ಥಿಂಗ್ಬ ಥಿಂಗ್ ಭಾರಿಸೆ ನುಕ್ಸಿನಬ ನುಕ್ಸಿನಬಿ ಪಖಂಗ್ ನಿಸಬಿ ಮ್ಯಾಮ್ಸಿ ಉನರ ನು ಹೈಬನೇಬ ಅಕೋಯ್ ಉನತ ಬತಾದಿ ಕಾನೇರ ಪುನತ್ರ ಅಕೋಯ್ ಕಾನೇರ ಕು ಮೊಯ್ ಪೀಲ ಗ ಹೈಬನೇಬ ಪೀಲ ಸುನು ಮೊಯ್ಸೆ ಇಮಾ ಇಂದೋಲ್ ಸಿಂಗೆ ಪೀಲ ಸುನು ಬೋ ಪೀಲ ಹೈ ಸಿನಿ ನೋ
1: ಲೋರಿನಿ ನಂಗ್ ಹೈ ಚಿಚು ಅದಮು ವಕನ್ ಫಾದ ಬಂಗಮ್ದಬ ಲಪ್ಸ ಸುಂದಬದಿಗಿ ವಫಾ ಮಶಿಲಾಪನಿ ಮಶಿಮ್ನಿ ಖಂಗಬ್ರಾ
0: ಅದು ವೋ ಮಿನ ಭಾ ಅಕೋಯ್ದಿ ಗ್ಯಾನ್ ಮಂಗಿ ದಿಹೆ ಅನ್ನ ಪರಾಪ ಮಫಂ ಕುದಿಮ ಮೈರಾ ಪೈಬಿ ಇಮೈಂದೋಲ್ ಮ್ಯಾಪ್ಸಿನ ಸತ್ ಸತ್ನ ಲಂದಾರನೆ ಅಸಿನ ತಾದ್ರ
1: ಅಸಿಯ ಮರೆನ ಹೈಸಿಬ
0: ಅಸಿಯ ಮೈಬ ಇನ ಪೌ ಅಸಿಯ ಬಸೆ ಪುನಮ ಖಂಗಲ ಆಬನೆ ಅದು ಮಿನ ಭಾ ನೋಯ ಕುಯ್ದಿ ಸುಮ್ ಲೋಯನೆ ರವ ತಿನ ರಬನಿನ ಫಾನಿಂಗ್ ದ್ರ ಹೈವನಿ ಕೋ ನುಪಿ ನೋಯ್ದಿ ಯಮ್ ಸೆಕ್ಷನ್ ಮದ ಕರ್ವೈ ಮಂದಿ ಕೈನಾ ಕರ್ ಪಶಿನ ದಿ ಅಭವ ತಬ ತಿನ ತ್ರೇದೋ ಲೋಹೋಂ ಮಸಿನ ದಿ ಫೈಯೇವ ಅದು ಐ ಮುಲ್ ಸಲಗೈ ಪೌ
1: ಫರೆ
0: ಹೈ ಮಿನ ಭಾ
1: ತಂ ಜಾಯೋ ರಿ ಕೈ ತಂ ತಂ ಜಿ
0: ಅದೇ ಶಿಬು ನೋಯ್ಗೆ ಹೀರೋ ದ್ ನತ್ರ ಆವೇಸಿ ಬಾ
1: ಯಾವ ಚೇಂಜ್ ಇವು
0: ಅದು ಹೊರಗ ನಂಗೆ ಈಗ ಯಾವ ಬ್ರೋ
1: ತಮ್ಮೇ ಏ
0: ಸೇ ಭಾಗಿ ತಮ್ಮೇ
1: ಕೊಯ್ಯೆ ಕಾರ್ಯ ಮಾಡಿ ನಾನು ಅದನ್ನ
0: ಅದು ಐ ಸುಂದರಿ ದೋ ಕಮ ಐತರು ಜನ ಲಾ ಮಕ್ಕಿ ಯೋಗಿ ಹೇಕೋ ಹೋಯ್
1: ಹೋಯ್ ಚಲೋ ಜಿ ಮಾಡ್ತೀಯೋ
0: ಭಾಯ್ ಹಾಯ್ ಕಂಬೇದ ನೋ ಇದೆ ನೀ ಸುದಲ ಮಿನ ಇಂಗ ಅಂಗ ಮಾಡಿ ತರು ಅದು ಭಾಯ್ ನೋ ಯನಿ ಸುದಲ ಮಿನ ತಕಿಂಗ್ ಸುಂದರ ತೋರೋ ಕೋ ಅದು ಸುಲಗೆ ಭಾಯ್ ಯೋರೆ ಭಾಯ್ ಮಸಿ ಫಜನ ಸುಬುಜಾನೆ ಕುಮಸ ಕೈನೋ ಸಿನಾರೆ ಮಿಸಿವೋ ಹಾ ಅಸಿನಾರೆ ಮಿಸಿವೋ ಕೈನೋ
1: ओ मौना मला पाबिने रेसिडेंट थुगारी हां अब मका रे फम मजुरा जुरा तखते न कैना कली ए
0: फैने अदुदी मथंग थुगाय कत बरे स्वयम द फमुस लोदना
1: करी गया
0: लुंग बे शेंटिंग रे रे कैना कले दे तमे
1: कै
0: मसी पोंग ही पोंग न सिबु
1: सिबु वाने दे न अकोरी नि वोले दोन तने नि ने साउ न लुंग बे यारवे नुआरे नुआरे अकोई की केंद्र की मंत्री ने सु थबा पे रे नि नुआरे
0: नंग थबो तो दरो बाईशा
1: ಹೋಯ್ ಹೋಯ್ ತಬಕ್ ತೌದೋರೆ
0: ತುಲೋ ಗುಸಾದೋರ್ ಬಾಯಿಶಿಬ
1: ಹೋಯ್ ಹೋಯ್ ಸಾದೋರೆ
0: ಹಾ ನಗಿ ತಬಕ್ ತೌದುಂ ಲೈಬ ಕಾಂಬು ಫಾವುದ ತುಲೋ ಪೀಬ ಗಂದದನ ದೌನ್ ಸೈನ್ ಶೇಮನ ಮತಂ ಮತಂ ಕತಲ ಗಾಜಿನ ಹುಜಿ ತುಲೋ ಗುಸಾ ಕಿ ದಿರ್ಬನಂ ಶೆ
1: ದೌನ್ ಸೈನ್ ತೌ ಕಿ ತೌ ತೌ ರೈತೋ ಅಕುಯಿ ತಬಕ್ ತೌದೋರೆ ನೋಯರೆ ಮೀ ಮಸ ತಬಕ್ ತೌ ಮನೆ ಕಾನ ಕಲೇ ಜಾ ತೌನು ಮುಜು ಖಂಗನ ಬತಾರೆ ನೋಜಿತಿಯಾ
0: ಐ ಕೇನೋ ಹೈದೋ ಹಾ ನನ್ ಹೈದೋ ಕೈನೋ
1: ಅಕುಯಿ ಜು ಬಿಎ ಪೌರಿ ಪಾಸ್ ತೌ ಮಿನ ಪಂಚೋ ಸೋ ಬತಬಕ್ ದಿ ತೌ ರೋಯದನಾ ಓ ನೋಪಾಯ ಗಾಜೆ ಅಕುಯಿ ತಮ ನಾಯಿನ ಬಾ ಮೈ ಅಪ್ಪ ಅಮ್ಮನ ಪಾದ್ರೆ ಇದ್ರೆ ಬನ್ನ ಜುಂ ಪಾಮ ಯಾರು ಏ ಖಂಗ ಬ್ರಾ
0: ಓ ಫರೇನೆ ದೋನೆ ತೋಂದರೆ ಸಿನೆ ಐ ಕೋಯ್ ದಿ ಲೈರ್ ನ ಹೊರಕ ಪನಿ ನ ಇಸು ಮಿ ಮಾರಬ ತಿ ಜೋಬ ತಾಬನೆ ಬಹಾ
1: ಮದು ಸಿನೆ ಮದು ಸಿ ಮನ ವೈ ತಿ ಬ ಖಂಗ ಬ್ರಾ
0: ಕೈ ಗಿ ನೋಮ್ ನೆ
1: ಇ ಬೋ ದಿ ಸಕ್ ತು ದಿ ಯೇ ಲಿಂಗ್ ವಿ ಪೇ ಮ ಸಿನೈ ದಿ ದ್ವಾ
0: ಹ್ಮ್ ಹೈ ಬಿ ನರ್ ಬಾ ನನ್ ನ ಸಿ ಐ ಬು ಮ ಫಮ್ಸ್ ತೆ ಉನ ಸಿ ಲಾ ಲಂ ಕೌ ಸಿ ನಂ ಗೆ ದೋಂ ಬು ಹೈ ಸಿ ನ ವಾನ ಬ್ರಾ ನತೆ ನಂ ಗೆ ಸಿ ಬು ಐ ಬು ಕೈ ಪಿ ರಿ ಬಾ ದ ರಂ ಸಿ ಬೋ
1: ನುಂ ಸಿನಬ ಕೊಯ್ನ ಬನ ಕೊಯ್ನ ಬನಿ ದೋ ಲಮಿನ ಬ ಯುಂ ಬಾ ಮೈ ಸು ತಮಿನ ಮೇ ಉಸಲ ಬದಿನ ಅಕೊಯ್ ತಮನ ಹರಿ ಬ
0: ಕರಿ ಹೈ ಬ
1: ಐಗಿ ನಿ ಪಾವ ಇಗದ ಬದೋ ಮಸಕ್ ಫಜಗ ದ ಬನಿ ಮರ ಲೈಗ ದ ಬನಿ ಮಗುಲ್ ಲೈಗ ದ ಬನಿ ಹೈ ನಿ ಅದು ದಿ ನಂಗ ಚಿ
0: ಐ ಸಿ ಕೈ ದರ ಬ ನತಿ ಐ ಸಿ ಯಂ ಲೈ ದ ಸಿನ ಐ ಸಿ ಐ ಯಂ ಲೈ ದ ಸಿನೆ ಬ
1: ಸಕ್ ಬದಿ ಅದು ಮ್ಯಾರ ಬ ಮೈ ಸು ಕೌ ಕೌ ಬದಿ ಅದು ಮ್ಯಾರ ಬ
0: ಓ ದು ಕೈ ದರ ಗಿಮ್ ನಿ
1: ತೋ ಲೋ ಕೊನ ಸಾ ಬೋ ಉಪಿಸಾರ ಮಸಾ ಮೇ ಸುಂ ಖಂಗ ಬ ಅದು ದ ಸುಂ ಖಲಿ ಬ ಸುಂ ಸುಂ ಖಲಿ ಬ
0: ಹೈ ಮಿನರ್ ಬ ನಂಗ ಮೈಗಿ ದಂ ತೋ ಧರ್ಮ ಕಲೆ ಜಾಯಿ ನುಕಾಯ ಸಲೆ ನಾ ನಂ ನೈಗಿ ದಂ ತೋ ಧರ್ಮ ಕಲೆ ಜಾಯಿ ನುಕಾಯ ಸಲಗೆ ಹೆ ಹಿಂಚಾಬಿ ಥಮೈ ಪಾಮ ದ ಸಲಗ ನು ಕೋ ಐ ದಿಂಗ ಸಿದೆ ನ ವಂದ ಲೇಪ ಬನೆ ಆಜಿನೆ
1: ಇ
0: ಅಸಿ ಮೈ ನೈ ದಿಂಗ ನ ಸಿದೆ ನ ವಂದ ಲೇಪ ಬನೆ ಬಾ
1: ಕೈ ನೋ ನೆ ಹಾರಿ ಸಿಬು
0: ಐ ದಿಂಗ ಸಿದೆ ನ ವಂದ ಲೇಪ ಬೆ ಬಾ
1: ನಾ ಮ ಕೈ ದಿ ಲೇಪ ಬಂದ ಬಾ ಅಸು ಕ್ಯಾ ನ ನ ಹೈ ಮದಿ ಯಾರೆ ಬನ ನ ಸೌ ಸೇ ಪನ ಸಲಿ ಬೈ ಬು ಕೈ ನೋ ನ ನ ಸಿಗೆ ದಂ ಲೇಪ ಬನೆ ಆಜಿ ಸಿಬು ಕರಿ ಹೈ ನು ಸಿಬು
0: ಐ ಬು ಕರ ಪಗದ ರ ಹಾರು ತೋ ಉಲ್ಟಿ ಬೋಯ್
1: ಐ ದಿ ಲೋರೆ ದ ನೈ ದಿ ನೈ ನೈ ಬು ಥಮೋ ಶಿರೆ ಸಿ ನೋ ಶಿರೆ ಮದ್ರ ನೋ ಶಿರೆ ಮದ್ರ ಬ ಜಾ ವರೆ
0: ಬ ಮಿನ ಬ ಐ ನಂಗು ಥಮೋ ಶಿರೆ ನೋ ಶಿದೆ ಕರ ಹೈ ಬ ಕರ ಹೈ ಗೆಮ್ ನಿ
1: ಐ ಸ್ಯಾಮ್ ಪಂಗಿ ಕಂಗ ಬ
0: ನಂಗು ಪಂಗಿ ನ ಕರ ಹೈ ನೋ ಮಿ ನಂಗು
1: ನೋ ನ ಪಾ ಅದು ನ
0: ಐ ಇ ಪಾ ಬಲಿ ಉನೋ ಶಾ
1: ಮಸಿ ಮಮೈ ಇಚಿ ಮಜಿ
0: ಮಸಿ ಗೆ ಇ ತಲ್ಲಿ ಜೈ ದಲ
1: ನಂಗು ಕೋ ನ ಐ ನ ನೋ ಶಿ ಮನ್ ಮದೆ ಗೆ ತೌ ಮನಿ ಕೋ ನ
0: ಐ ನ ನೋ ಶಿ ಕೋ ಐ ನ ನೋ ಶಿ ಕೋ
1: ನಂಗ ನ ತೌ ಚಿ ಹೈ ನಂಗ ನಾ ನ ಕೈ ನ ಬಯಾ ರ ಮಿ ನಂಗ
0: ಕೈ ನ ಬಲಿ ಪಲಕ ನೋ ಮನಿ ನೋ ಐ ಕಪೆ ಕಪ್ ಕನೋ ಮಿ ನಂಗ ಮಯಾ ಮಗಿ ಕಾಜಿ ಕಪ್
1: ಬರ ಕರೆ ಸಲಾ ಐ ಕಂಗೆ ಐ ನ ನಂಗ ತಮ ಶಿ ನ ನೋ ಶಿ ರ ಬಸಿ ದ ನಂಗ ಪಾ ತೌ ನಿ ನ ಖಲ್ಲೆ ಬನ
0: ಮಿ ನ ಬಾ ಐ ನ ನ ಪಾ ನೆ ಸ್ವನ್ ಕಂದಿ ಕೋಯ್ ಪಾ ನೆ ಸ್ವನ್ ಕಂದಿ ಐ
1: ಕಂದರ ಗೈ ಸೈಯೆ ರ ಶಿಬೋ ತೋ ಲೋ ಸಾವೋ ಶಿಬೋ ಕ್ಯಾಂ ಕುನ ಓಯ್ ಕಿಗಿನ ಪಾ ತೋ ತಮ
0: ನು ಪಾ ತೋ ತೋ ಕೈ ತೋ ಶಿಮೋ ರೆ ಐ ಜೆ ಲ ಕ್ವೈ ಲೈ ಕೈ ದಾ